ಸಾಯಿ ಸಾಧು ಮಾನಸ ಪರಿಶೋಧಕಾಯ ನಮಃ. ಓಂ ಶ್ರೀ ಸಾಯಿ ಸಾಧಕಾನುಗ್ರಹ ವಟವೃಕ್ಷ ಪ್ರತಿಷ್ಠಾಪಕಾಯ ನಮಃ. ಓಂ ಶ್ರೀ ಸಾಯಿ ಸಕಲ ಸಂಶಯ ಹರಾಯ

ನಂದಡಗೆ ಸರ್ವ ಸೃಷ್ಟಿ ಸತ್ಯ ಮಹಿಮಲೇ ನೀ ತಳಮೇದಿ ಕನುಗೊನ್ನ ಸತ್ಯ ಮಹಿಮಲೇ ನೀ ತಳಮೇದಿ ಕನುಗೊನ್ನ ಶುದ್ಧ ಸತ್ವಮದಿಯೇ ಚೂಡರಂಡಿ ಶುದ್ಧ ಸತ್ವಮದಿಯೇ ಚೂಡರಂಡಿ ಶುದ್ಧ ಸತ್ವಮದಿಯೇ ಶುದ್ಧ ಸತ್ವಮದಿಯೇ ಚೂಡರಂಡಿ ಪ್ರೇಮಸ್ವರೂಪರೇನ ವಿದ್ಯಾರ್ಥುಲಾರ ವಿದ್ಯಾಬೋಧಕುಲಾರ ವಿದ್ಯಾಭಿಮಾನುಲಾರ ಪುಡಮನೆ ಅವತರಿಂಚಿನ ಪ್ರತಿ ಮಾನವನಕು ಸತ್ಯಮೇ ಪ್ರತ್ಯಕ್ಷ ದೈವವು. ಈ ಚರಾಚರ ಪ್ರಪಂಚಮಂತೆಯೂ ಕೂಡ ಸತ್ಯಮನುಂಡಿಯೇ ಆವಿರ್ಭವಿಸಿ ಸತ್ಯಮನಂದೇ ಜೀವಿಸಿ ಸತ್ಯಮನಂದೇ ಲೀನಮಗುತ್ತದೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಬ್ರಹ್ಮ ಸತ್ಯಮೇ, ಅನಂತಮೈನದು ಸತ್ಯಮು. ಈ ಬ್ರಹ್ಮಕು ಆತ್ಮ ಅನಿ ಪೇರು. ನಿತ್ಯಮೈನಟುವಂತಿ ಬ್ರಹ್ಮಕು ಸತ್ಯ ಅನಿ ಪಿಲಿಸ್ತೂ ವಚ್ಚಾರು ವೇದಾಂತರು. ಕನುಕ ಪ್ರತಿ ಮಾನವುಡು ಕೂಡ ಗೌರವಿಸವಲ್ಸಿನಟುವಂತಿ ಸತ್ಯಮನು ಮಾತ್ರಮೇ. ಭಾರತೀಯರು ಸತ್ಯವ್ರತರು, ಧರ್ಮಪರಾಯಣರು, ನ್ಯಾಯಮೇ ಭಾರತೀಯುಲ ಯೊಕ್ಕ ಆಟಪಟ್ಟು. ಪ್ರತಿ ಮಾನವುಡು ಕೂಡ ಸತ್ಯ ಧರ್ಮಮುಲಕು ವಾರಸುಲೇ. ಸಹೃದಯರು, ಶಾಂತಿಕಾಮುಲೈನ ಯುವತಿ ಯುವಕರು ಸತ್ಯಾನ್ವೇಷಣಕೈ ಸತ್ಯಾಚರಣಕೈ ತಗಿನ ಕೃಷಿ ಚೆಯ್ಯಾಲಿ. ಲೋಕಹಿತಮೇ ಭಾರತೀಯುಲ ಯೊಕ್ಕ ಅಭಿಮತಮು, ಅದಿಯೇ ಯುವಕುಲ ಯೊಕ್ಕ ವ್ರತಮು, ಅದಿಯೇ ಮನ ಮತಮು. ಕನುಕ ಇಟ್ಟಿ ಪವಿತ್ರಮೇನ ಸತ್ಯಮನು ಸಂಸ್ಕೃತಿನಿ ಈನಾಡು ವಿಸ್ಮರಿಸಿಕಂ ಚೇತನೆ ಜಾತಿ ಸಮೈಕ್ಯತ ದೇಶ ಸಮಕ್ಷತನು ಮನು ಸಾಧಿಸಲೇಕಪೋತುನ್ನಾವು. ಸತ್ಯಮು ಧರ್ಮಮು ದೇನಿಕ ನೀ ಲೊಂಗದು. ಭುಜಬಲಮು ಬುದ್ಧಿಬಲಮು ಅಧಿಕಾರ ಬಲಮು ಆಯುಧ ಬಲಮು ಕೂಡ ಸತ್ಯ ಧರ್ಮಮುನಕೇ ಲೊಂಗವಲಸಿನದೇ ಕಾಣಿ ಸತ್ಯ ಧರ್ಮಮು ದೇನಿಕ ನೀ ಲೊಂಗುನವಿ ಕಾವು. ವಿಜಯಮು ಎಲ್ಲಪ್ಪುಡೂ ಸತ್ಯ ಧರ್ಮಮುನೇ ವರಿಸ್ತೂ ಉಂಟಾದಿ. ಮಾನವ ಜೀವಿತಮುಲೋ ಪ್ರಧಾನಮುಗಾ ಉಂಡವಲಸಿನಟುವಂತಿದಿ ಮಾನವತ. ಎನ್ನಿ ವಿದ್ಯನು ನೇರ್ಚಿನ ಎಂತಟಿ ಅಧಿಕಾರಮುಲ ನೇರಿನ ಮಾನವತಕ್ಕೂ ಕೂಡ ಮನವು ಮರುವಕೂಡದು. ಭಾರತೀಯ ಸಂಸ್ಕೃತಿ ಅನುಪಮಾನಮೈನದಿ, ಅತ್ಯದ್ಭುತಮೈನಟುವಂತಿದೆ. ಅತ್ಯ ದಿವ್ಯಮೈನ ಭವ್ಯಮೈನ ಭಾರತೀಯ ಸಂಸ್ಕೃತಿನಿ ಈನಾಡು ವಿದ್ಯಾರ್ಥಿಗಳು ವಿಸ್ಮರಿಸಿ ಈ ಆಧುನಿಕ ಯುಗಮನಂದು ಈ ಆಧುನಿಕ ಸಂಸ್ಕೃತಿಗೆ ಕೇವಲ ಆಲವಾಲಮೈ ತಮ ಯೊಕ್ಕ ದಿವ್ಯತ್ವಾನ್ನಿ ತಾವು ವಿಸ್ಮರಿಸ್ತೂ ವಸ್ತುನ್ನಾರು. ಈನಾಡು ಅತಿ ವೇಗಮುಗಾ ಅಭಿವೃದ್ಧಿಗಾಂತುತ್ತಿನಟುವಂತಿ ಸಾಂಕೇತಿಕ ವಿಜ್ಞಾನ ಶಾಸ್ತ್ರಮು ಪಾರಿಶ್ರಾಮಿಕಮು ಅನೇಕವಂತಿ ಪೆನುಗಾಲಿ ಸಮಾಜಮನಂದು ಅನೇಕ ರಕಮಲೈನ ಮಾರ್ಪುಲನ್ನು ಕಾವಿಸ್ತೂ ವಸ್ತು. ಇದು ಮಾನವ ಸಮಾಜಮನೋ ಮಾನವನಿಗೆ ಉಂಡವಲಸಿನಟುವಂತಿ ನೈತಿಕ ವಿಲುವನು ನಿಲುವನ ಕುರುಳದೋಸಿನದು. ನಿಜಮುಗಾ ವೈಜ್ಞಾನಮು ಲೌಕಿಕಂಗಾ ಭೌತಿಕಂಗಾ ಅಭಿವೃದ್ಧಿ ಗಾಂಚಿಂಪಜೇಸಿನದು ಸತ್ಯಮೇ. ಕಾನೀ ಪಾರಲೌಕಿಕಮು ನಿಸ್ವಾರ್ಥಮು ದಿವ್ಯತ್ವಮು ಆತ್ಮತತ್ವಾನ್ನಿ ಪ್ರಮಾಣಮುಲೇ ಲೇಕುಂಡಾ ಚೇಸ್ತೂ ವಚ್ಚಿಂದಿ. ಇದು ಕೇವಲಮು ಒಕ ವಿಧಮೈನ ಮಾನವತ್ವಾನ್ನೇ ಕುರುಳದೋಸ್ತೂ ವಚ್ಚಿಂದಿ. ಕನುಕನೇ ಈನಾಟಿ ಯುವತಿ ಯುವಕುಲು ತಮ ಯೊಕ್ಕ ತತ್ವಾನ್ನಿ ತಮ ಯೊಕ್ಕ ದಿವ್ಯತ್ವಾನ್ನಿ ತಾವು ಗುರ್ತಿಸಲೇಕಪೋತುನ್ನಾರು. ಸ್ವಾರ್ಥಮು ಸ್ವಪ್ರಯೋಜನಮೇ ವಾರಿ ಜೀವಿತ ಲಕ್ಷ್ಯಂಗಾ ಭಾವಿಸ್ತೂ ವಸ್ತುನ್ನಾರು. ದೀನಿಕ ತಗಿನಟ್ಟುಗಾ ಆಡಂಬರಾಲು ವಾಚಾಲತ್ವಮು ಅಹಂಕಾರಮು ಇತ್ಯಾದಿ ಪೈಶಾಚಿಕ ಪ್ರವೃತ್ತುಲು ಪ್ರಳಯತಾಂಡವನ್ನು ಸಲುಪ್ತೂ ವಸ್ತುಂದಾದಿ ಸಮಾಜಮನಂದು. ಆಧ್ಯಾತ್ಮಿಕ ಗುರುಪೀಠಮನೆ ಪೇರುಗಾಂಚಿನಟುವಂತಿ ಭಾರತದೇಶಮನಂದು ಈನಾಡು ಅನ್ಯಾಯ ಅಕ್ರಮ ಅನಾಚಾರ ಅಸತ್ಯಮನೇಟುವಂತಿ ಪೆನುಭೂತಮುಲು ಸ್ವೇಚ್ಛಾವಿಹಾರ ಸಲುಪುತ್ತೂ ಉನ್ನವಿ. ಆಧುನಿಕ ಸಂಸ್ಕೃತಿಗೆ ಬಾನಿಸಲೈ ಕೇವಲಮು ಪವಿತ್ರಮೈನಟುವಂತಿ ಭಾರತೀಯ ಸಂಸ್ಕೃತಿನಿ ಏಮಾತ್ರಂ ಕೂಡ ಚಿಂತಿಸಕ ಸತ್ಯಧರ್ಮವನ್ನು ಪಾಟಿಸಕ ತಮ ಯೊಕ್ಕ ಲೌಕಿಕಮೈನಟುವಂತಿ ಜೀವಿತಮನ್ನೇ ಲಕ್ಷ್ಯಮನಂದಿಸಿಕೊಂಡು ಪ್ರವರ್ತಿಸುತ್ತಾರೆ. ಈನಾಡು ವಿದ್ಯಾರ್ಥಿಗಳು ರಕ್ಷಿಸವಲ್ಸಿನಟುವಂತಿ ದೇಶವನ್ನು ಕಾದು ಸತ್ಯ ಧರ್ಮವನ್ನು ಮಾತ್ರಮೇ ರಕ್ಷಿಸಾಲಿ. ಸತ್ಯ ಧರ್ಮವನ್ನೇ ದೇಶವನ್ನು ರಕ್ಷಿಸ್ತಾಯಿ. ಕೇವಲ ಸತ್ಯ ಧರ್ಮವನ್ನು ವಿಸ್ಮರಿಸಿ ದೇಶ ರಕ್ಷಣ ಅನಿ ದೇಶವನ್ನು ಭಕ್ಷಿಸ್ತುನ್ನಾರು ಈನಾಟಿ ವಿದ್ಯಾವಂತರು. ವಿದ್ಯನು ನೇರ್ಚಿನಂತೆ ಮಾತ್ರವನ್ನು ವಿವೇಕುಲು ಕಾರು.
కేవలం జీవనోపాధి నిమిత్తమై విద్యలను అభ్యసిస్తున్నారే కాని జీవిత పరమావధి అనేటువంటి సత్యాన్ని విస్మరిస్తూ ఉన్నారు. జీవిత పరమావధిని కూడా నువ్వు లక్ష్యం అందించుకోవాలి. గొప్ప చదువులు ఉండి గుణము లేకున్నను విలువ ఏమి వాణి ఫలమదేమి, పంట పండని భూమి 10 ఎకరములేలా కొంచెమైన చాలు మంచి భూమి కొంచెమైన